ಅವ ತೋರು ಗುರುಗುರು ತಚ್ಚಿ ಗೋರಂ, ಯಾ ತೋರು ಗುರುಗುರು ತಚ್ಚಿ ಗೋರಂ. ಮಾತ ಮೆಸ್ತರಗಿದ ಲಾಲಿ ರಯಾ ತಿಸಿನ ಗಿಲಾದ ಅಖಬಲ್ ಸಡಿ ನಕೇಗಿ, ಏ ಗಿಲಾದ ಅಖಬಲ್ ಸಡಿ ನಕೇಗಿ, ತಜಮಾ ಸೈ ಚಿಗಿಲೆ ದರ್ತ ಕೌಮಾ. ಖಲವ ವ್ಯಾಸರ ಯೋಜೇಶು, ಏ ಖಲವ ವ್ಯಾಸರ ಯೋಜೇಶು, ಚಿಡಕ್ಕೆ ಸ್ತರ್ಗೆ ಬಗಿಲಾದರು ಆಡವ. ಝವತ್ರೆ ಹಸೆ ಗಿಲೆ ನಖಡಂ, ಏ ಝವತ್ರೆ ಹಸೆ ಗಿಲೆ ನಖಡಂ, ಚಿಮಿದ ಸಖ್ತು ನಾ ಖಬರ್ ಶಿರಾಬಸಿನ. چاچ بخپل بزان کڑی چاچ بخپل بزان کڑی ندی گلیکڑی ندی اوخ کی تو یوینا او پزڑ دی سدی رات وایا صحیح ہے نا پزڑ دی سدی رات وایا ملال استر گدی گلی روڑی دینا نن می دیار سترگی آدیگی نن می دیار سترگی آدیگی پا خوب یه وینم چی گلی را تا که وینم